0: ಭರ್ಜನಂ ಭವಬೀಜಾನಾಮ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮ ನಾಮ ಮಹಾರಾಜ ಕೀ
1: ಜಯ.
0: ಸಂಗಮಣೆ ಪರಮಾರಥಿ ಭೇಸ್ಥರೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ಭಾಗಜಾ ಯಮದೂತ್ ಶ್ರೀ

ಪರಿರಿದನಿದನಿ ಬದನಿ ಬನಿ ನಿ ಬ ಮ ಮರಿ ಗರಿದರಿದನಿ ಸರಿ ಗರಿದರಿದನಿ ಸರಿ ಮ ಬನಿ ಬ ಮರಿ ಗರಿದ ರೇ ಮ ಬನಿ ಸರಿ ಗರಿದನಿ ಸರಿ ಮ ಮರಿ ಗರಿದ ನಿ ಸರಿ ಗರಿದನಿ ಸರಿ ಮ ಬನಿ